ಯಮುನೆ ಚಟಾಕ ಬರ್ರೆ ಕಿಶನ್ ಬೋದಲ್ಲಿ ಧರ ಕೊನಿ ಮನೆಗೆ ಇರಿ ಧರ ನರ ವರ ನಟವ ಕುಂಜವನ್ನಿ ಕೇಳತು ರಾವತ ರಂಗ್ ಏಕ ನಟರಂಗಿ ನಾರಕರಿ ಸೋಳ ಸಿಂಧು ಘಾಟ್ ಅಲ್ಲಿ ಚಂದನನ ನಾಥತ ಉಡುವಿ ಬಹಾತ್ ಇತಿ ಅಲ ಗೋಪ ಗೋಪಿಕಾ ಕನೈಯಾ ಸಖ ಹೇಳತೋ ರಾಧ ಸಖೀಲ